ಈ ಭಗವತಿ ಮಹಾಶಕ್ತಿ ಅನಂತಕೋಟಿ ಬ್ರಹ್ಮಾಂಡ ನಾಯಿಕ ವಾಕ್ಶಕ್ತಿ ಕೈರೆ ಹಸಿ ಹೂ ರುದ್ರೋ ಅನೆ ವಸುದೇವೋ ರೂಪೆ ತಥಾ ಆದಿತ್ಯ ಅನೆ ವಿಶ್ವೇ ದೇವೋ ರೂಪೆ ವಿಶ್ವದೇವೋ ರೂಪೆ ಸಂಚಾರ ಕರುಷ ಹೂಂ ಮಿತ್ರ ವರುಣ ಇಂದ್ರ ಅಗ್ನಿ ತಥಾ ಬೆ ಅಶ್ವಿನಿ ಕುಮಾರೋನೆ ಧಾರಣ ಕರುಷ ಆ ವಾಕ್ಶಕ್ತಿ ಈ ಮಹಾನ್ ವ್ಯಾಪಕ ಶಕ್ತಿ ಶೆ ನೆ ಋಗ್ವೇದಮಾ ಆ ದಿವ್ಯ ಉದ್ಗಾರ ಈ ಮಾತೆನಾ ಮಳಿ ಆವೀಶ್ તો એ જ મહાશક્તિ જેની માટે દેવી અથર્વ શીર્ષકે છે તેમ ઓમ

ಭಕ್ಷಯಜ್ಞ ವಿನಾಶಿನಿ. ಅರ್ಥಜುಯಿ, ಈ ದುರ್ಗಾ ಮಾತ ಸತಿ ಸಾಧ್ವಿ ಭಗವಾನ್ ಸದಾಶಿವ ಉಪರ್ ಪ್ರೀತಿ ರಾಖನಾರ, ಭವಾನಿ ಸಂಸಾರ ಬಂಧನ ಮಾತಿ ಮುಕ್ತ ಕರ್ನಾರ, ಆರ್ಯ ದುರ್ಗಾ ಜಯ ಅಪಾವನಾರ, ತೃಣ್ ನೇತ್ರವಾಣ ಅದ್ಯ ತ್ರಿಶೂಲ ಧಾರಿಣಿ, ಸಾಥೀಶ್ ಪಿನಾಕ್ ಧನುಷ್ಯೋ ಧಾರಣ ಕರ್ನಾರ, ಚಿತ್ರ ಮನೋಹರ್ ಸ್ವರೂಪ ವಾಳ, ಪ್ರಚಂಡ ಸ್ವರ್ತಿ ಘಂಟಾನಾದ ಕರ್ನಾರ, ಮಹಾ ತಪಶ್ಚರ್ಯ ಆಚರಣ ಕರ್ನಾರ, ಮನನ ಶಕ್ತಿರೂಪ್ ಬೋಧಶಕ್ತಿರೂಪ್ ಏವ ಅಹಂತಾನೋ ಆಶ್ರಯ ಚಿತ್ತರೂಪ ಚಿತ ಚೇತನಾರೂಪ ಚಿತಿಶಕ್ತಿ ದುರ್ಗಾದೇವಿ, ಚೈತನ್ಯ ಶಕ್ತಿ ಚಿತಿಶಕ್ತಿ ದುರ್ಗಾದೇವಿ. ತೋ ಸಾಥೀಶ್ ಸರ್ವ ಮಂತ್ರೋ ಜಮ್ನು ಸ್ವರೂಪ್ ಚೇತೆ ಸತ್ ಸ್ವರೂಪ್ અને આનંદમય આનંદ સ્વરૂપવાળા છે, એના સ્વરૂપનો કઈ અંત નથી, અને એ સૌને ઉત્પન્ન કરનાર છે એથી એ ભાવિની છે, એ કલ્યાણરૂપ છે એથી ભવ્યા છે. જેમનાથી ચડિયાતું બીજું કોઈ ભવ્ય તત્વ નથી એથી અભવ્યા પણ કહેવાય છે. સદૈવ સંચારશીલ છે તેથી એ દિવ્ય એવા દુર્ગા માતાને અમે પ્રણામ કરીએ છીએ. તો પછી આગળ